ಜತೆ ಹಂಸಸ್ಸು ಚಿಷದ್ವ ಸುರಂದರಿಚ್ಛಸದ್ಧೋತ ವೇದಿಷದತಿ ಧರ್ದುರೋ ನಷದೋ ನೃಷದ್ವ ರಸದೃತ ಸದ್ವಿಹೋಮಸದ್ಜಾ ಗೋಜಾರ್ಥಜಾರ್ದ್ರಿಜಾರ್ಥಂ ಯತ್ವಾ ಸೂರ್ಯಸ್ವರ್ಭಾನುಸ್ತಮಸಾ ವಿಧ್ಯದಾ.

ಕೃತಸ್ಸುಹೃದಕರ್ಭೂತ ಸಸೂರ್ಯ ಪ್ರತಿಪುರೋ ನವುದ್ಗಾಯೇ ಸ್ತೋಮೇರೇತಸೇ ವೈ ಪ್ರಣೋ ಮಿತ್ರಾಯ ವರುಣಾಯ ವೋಚೋ ನಾಯ ಸೋರ್ಯಮ್ನೆ.